0: ವಂಚನ ಬಾದಿಯವ
1: ವಂಚನ ಬಾದಿಯವ ವಂಚನ ಬಾದಿಯವ
0: ವಂಚನ ಬಾದಿಯವ ವಚನ ಬಾದಿಯವ
1: ವಂಚನ ಬಾದಿಯವ ವಚನ ಬಾದಿಯವ
2: ಕಾಯ್ದಲ್ಲ
0: ಏ ಸ್ವತ್ತಾರಿ ನುಕನು
2: ಸ್ವತ್ತ ಬುಲ್ಲುತ್ತಿ ಋಷಿಲ ಜಪದ ಅಂಗಡಿಲ
0: ಹಾಕ ಮಾರ್ಲಿ
2: ಆನಿ ಮಗ
0: ಏ ಋಷಿ ಮಾತ್ರ ಧಾವತ್ ಪಳತರಿನು ಕಚ್ಚಾ
2: ಜಾಯಾಲ ಬ್ರಿಕಾ
0: ಆಣಿ ಸ್ವತ್ತ ರೇಣುಕಾ ಲಾಗಲಿ ತಿ ಬೋಲಾಯ್ಲ
2: ಕೈ ಲಾಗಲಿ ತಿ ಬೋಲಾಯ್ಲ
0: ಅಹ ಋಷಿ ಮಹಾರಾ
2: ಧಾಲ ಕಾಯ
0: ಏ ಘಡಾ ನೇಹಮಿ ಪ್ರಮಾಣ ಮಲಾ ಉಸಲ ನಾ ತೆವಡಾ ಘಡಾ ಉಸಲು ಲಾಗಾ ಮಾಜರ್ ತಿ ಫಾರುಕರ್ ಹೊತ್ತಿಲ್
2: ಎವಡಾ ಮಂತ್ರ ನಾ ತೆವಳೇಲ
0: ಸ್ವತ್ತ ಜಬುದಾಗ್ಲಿ ಋಷಿ ಕಾಯ್ ಬೋಲ್ತು ರೇಣುಕಾಲ
2: ಕೈ ಲಾಗಲ ತಾ ಬೋಲಾಯ್ಲ
0: ಬಾಯಿ
2: ಧಾಲ ಕಾಯ
0: ಜೋರ್ ಮಲಾ ವಚನ ದಿಲ ತರ ಮಗ ಮಗ ಮಾತ್ರ ತುಲಾ ಘಡಾ
2: ಉಸಲು ಲಾಗಿಲ್ ಬ್ರಿಕಾ
0: ಮಗ ರೇಣುಕಾ ನಾ ಮಾಗ್ತಾ ಪುಡ್ತಾ ನಾ ವಿಚಾರ ಕರ್ತಾ
2: ಸ್ವತ್ತ ಜಬುದಾಗ್ಲಿ ಋಷಿ
0: ಮಹಾರಾಜ
2: ಕೈ ಕೆಲ
0: ಉವಚ

0: ಪದಾಗ ನೀ ಋಷಿಸ ಲಗ್ನ
1: ರಂಕರಿ ತಳೆ ಬರ್ತಿ ಲಗ್ನ ನಾ ಮುಂದಿಲ್ಲ
0: ಅಲ್ಲಿ ನುಗುಣಗಿಲ್ಲ
1: ಅಡಿಮಾರ್
0: ಎವಡ್ಯಾಸ ಸ್ವತಃ ಜಬುದಾಗ್ಲಿ ಪಸುನ ಸ್ವತಃ ಕುರಿ ನುಗಿಲ
1: ಕೂಟಿ ಗರ್ಭ ರಾಯಲಿಲ್ಲ
0: ಆಣಿ ತು ಗರ್ಭ ರಾಯಲ ಅಸ್ತಾರಾ
1: ಕೈ ಬರ
0: ಮಹಾರಾಜ ಸುತ್ತ ಕೈ ಚಮತ್ಕಾರ ಸಾಲಿಯಲ
1: ಸಾಬರ
0: ಏಕಿ ದಿವಸಿ ಮಾತ್ರ
1: ಕೈ ಬರ
0: ಸಕಲ ಕಾರ್ತಿಕ ನಾವಾಸ ರಾಜ ಮಾತ್ರ
1: ಆ ಠಿಕಾಣಲ
0: ಅಣ ಶಿಕಾರ ಖೇಳ ನೆ ಕರೀತ ಅಸಿ